ಅಹಮೀಶ್ವರಂ ವಿಭುಂ ಜಗದ್ಗುರುಂ ಚ ಶಾಶ್ವತಂ ತುರೀಯಮೇವ ಕೇವಲಂ ಭಜಾಮಿ ಭಾವವಲ್ಲಭಂ ಸುಯೋಗಿನಾಂ ಸುದುರ್ಲಭಂ ಸುಭಕ್ತಕಲ್ಪಪಾದಪಂ ಸಮಂ ಸುಸೇವ್ಯ ಮನ್ವಹಂ ಅನೂಪರೂಪ ಭೂಪತಿಂ ನತೋಹಮುರ್ವಿಜಾಪತಿಂ ಪ್ರಸೀದ ಮೇ ನಮಾಮಿ ತೇ ಪದಾಬ್ಜ ಭಕ್ತಿ ದೇಹಿ ಮೇ ಪಠಂತಿ ಯೇಸ್ತವಮಿದಂ ನರಾದರೇಣ ತೇ ಪದಂ ಪ್ರಜಂತಿ ನಾತ್ರ ಸಂಶಯಂ ತ್ವದೀಯ ಭಕ್ತಿ ಸಂಯುತಾ. ಓಂ ರಾಜಾದಿ ರಾಜಾಯ